ಮುಖ ಸೀರ ಹೋಯ್ ಇತರೋಣ ಹಮುತುಕ್ ಓಲಾ ಮೂಜಿಗ ಪುರಕಿಡ ಪಿರ್ಮಾಯ್ ಇತ ಸೇ ಬರೇಜಾ ಹಮುತುಕ್ ಓರ ಸಾಂ ಕಪಾಸಿತರ್ ನಿಯಾ ಇತ ಮಕ್ ಫೇತೋ ನೊಮಾನೆ ಮಿಲೇನ್ಯು ನಿಯಾ ಇತ ಮಕ್ ಸಾಬೆಡೋರಿಯಾ ನೊ ಕ್ರಿಯಾತಿವಿಡಾಡೆ ನೆಬೆ ಹೋಲಾ ಇಸಿ ಲಿಯಂ ಇಡಾ ಬಾ ಎನರ್ಜಿಯಾ ಸ್ಪಿರಿತು ನೆಬೆ ನಕ್ಲೋಕೆ ಇಯಾ ಇಂಟರ್ಕೊನೆಕ್ ಸಾಂ ಒಬ್ಬುವತ್ ಹೋತು ಹೋತು Ita makmudansa, foa tembrani atukura larang noliu. Hakarak se sentru transformasau niang. Ita hakarak rekonyese itenya ang konzuntu no itenya santidade. Hakarak dezenvolve hodame, bit no domi. Ita maksaisasi konaba moras no injustisa. Nebe haleuita, hakarak saibelung ihaluta. Ita fiar ia igualidade no diversidade. Respeita itenye diferensa sira. Ita fiar kata fo mak hahalok simunia. Iha kura ita ang rasi, ita kura itenye mundu. Ita fiar kata, ita hotu ia interkoneksaung nyelarang. Parte husi beala sira, no labari sira nebe mai, parte horai, mundu no fitun sira. Amen.

ಗೀತ ಹರೆಯುವಸ ಇಮ ಜೀನಾ ಎಮ ಗಿಯಡನೆ ಬೇ ಮತ್ತೇನೆಕ್ ತೇಬೇಸ್ ಸಾಂತು ಈಡ ಕಾ ಎಮ ಇಡನೆ ಬೇ ನ ಕೊನು ಹೋ ಸಾಬೆಡೊರಿಯಾ ನೊಡೋಮಿ ಮೋಸು ಬೈತಾ